tu bra yu da yun em bali shalla di manim si odi en henen to na tho hadi na et bak ba koi ne ade to na bari okna rasha da em bali ne am si henen to na tho hadi da ne ade ot thasai ti wa on wa moi sai wa hadi da ne wa moi sa kasak tik te na dai na tu wa moi sa ukna jawil ne pke hai sage ne pke hai wa moi sa guda tha ati e ota gwen kao kha moi ste to na tu tu taka tha moi ste to na tu tundiwa tu dai tha moi ste to na tu wa moi sa unne dai bu enenen o dai ni sari wa to na on u dai wa moi sa gu de ti gale ara wa moi se ne u dis o win wa moi si ek u in o dis dai na kuma na i ek daman dai ka bekati thadi dai ka tikat bet tu na ti dai enenen thadi ton wa moi sa to hadi na tu na on u dai dai thaya ti ba dai gale arau are ka ba iktan gale arau dawil ka ba iktan gale arau dai shibu ka ba iktan miadi hamoi sai wa turauti wa hadid ne hamoi sa on dai na tu on o tak o kna dai bikatiya tuna ti da on u dai akne masale ban e adna shalla tu ne wa a hamur wa hamoi se no ke adna tu na tu da e adne tu na hamoi sa dai na tu utak o tak hamoi si ek leit leit bit kait are ka bikati bet tuna ti da on da manan usure bakayat ere valio en henen shibatun na gudate on o tak win kao hamo istiye tu na baro karwa tok tu hamo isti o leit leit bit kait un or ma sha Allah da ay oru ya bu um baba wa tunde ti wa mana debi e adna nisrik katiek hamo isa o dai hamo isi ek tarbi ay tiyo lautini na tu bet tuna ti da henen ہموئی سودھا ابن حریو تورا اونانا تو تندیگ تسائی تیب حدید نئی تسائی ادنی تونا او دائی ناتو ونی تشابو ناتو تسائی اونو تک امسی حسطنیے کا لیت لیت بتکایت یا بابی اونانا بیت ایباگ ادیوب حساب باکای کدی تسائی بروک تیشویوک لیت لیت بتکایت بی تھریوی مہین کڑی بستو امسی بروک نات گال حسا ناکا مسیت حری یا رب تکتیک یا الحمدللہ انو تک بیتای آنے حسنین تندیا اتو ناتی دا تسی و انو ہمو ایسا و تن باتا دائی ناتو ہنن او دھائی نسریوے ناتو نا ناتی بتندیک امسی تسی بروک ابری تک تکتیک ترموما و ایمل و توایب تکتی تسی و ترموما و ایمل و توائین فگر تک اکتی او تک تسی و ترموما و ابری تک اکتیک امبرو بین بی کایت تونا تکتینی تسی و ترموما و او تک ایشوین گدب ایشوین بیت تونا تی دای اون او دهی ات تسی و ترموما و امبری لامی تیت گرده ایکن کواستیت او دهی گلی اراوی بیتک امبا تو ابرینت تونا نسریوی ناتو نانا تو تندیک ان هنن اون او دهیون دایی تای آتی و گلی اراو ارینه تای آتی و گلی اراوی دا بنگدینه تای آتی و دایی نه درینی ओदै कसोहन किर्रिब ओत्तु दुनिया तुरहिनाए नातिब ओन ओदै तित्तेन एम्बते इबारीनेक अमसि तौरेने तिवा लैत लाबवा कसोहोब दाय तक एकति कसोहोब शाउया तक एकति बेतुनाति दा एहनेन तित्तेन एम्बते ओदयोन निसरीवे नातु ओदयोन एप्तिक दायने तुन उम्बतु कसेन अरिवोन कसेनन तुतुन उम्बतु तेशुइतोना तरमुमा हुआ थस्सैवा रशदा रशदाईबा बेतुनाती दाय एनहेनेन उनुधायून उम्बतेओ रबका विकतीने तोना निसरीव तरमूम अरे थस्सैवा गाल मीनां क्याहेना ओदिसकाओक एकतियेक ओविंकाओक एकतियेक उम्बरे तिमतरीमे तोनाती दाई तू थम हमोइसा एकतियेक ओतक ओविंकाओक हमोइस्तिनिया तोना हिनिन नेहरुए तूना कसाक तेमसीउना थादी दाय का चालदीमा तिकती एनहेनेन ओत्तो बेडावी उधायून दाई थाय आती दाईने अरेने बेत तुनाती दा इम्बते दाए बुकनो खोई दीना दाए इम्बते रिशिदन रशदी बते हन रशत को आसना बते हर रिशिद को आसनात उन रेवी तुआ उधाई तुआ ते रशिदनो तित्तेने इम्बते लहित लहित बित कायत कस्सान गाल गोबाई दानाई कस्सान गलेन अरव अरे अकब निकतियत तूना अरवातों او تو دور اری وافو کو اوریا والیو خوبو بو آفا لو سبی تھسئی تو ادوی دورے تر بندند امبا تو شمبی بے کا آفا لو سبی تھسئی تو ادوی دورے ربندند
ಆಫಾಳು ಸಭಿ ಥಸ್ಸೈ ತೋನೋಮೀನ್ ಆಫಾಲ್ ಬರು ಖರ್ರೀವ್ ಇದಾಯ್ ಅಲಿಯ ಓನ್ ಓಸಬ್ ಓಸಬ್ ಉದಯೋಕು ಉದಯೋಕುವ ದವುಲ್ ಕಾಯಕು ಎಂಬರೆಯ ಅಹೋ ಆಕನ ಕಸ್ಸೋ ಹೋಪ್ ಕಸ್ಸೋ ಉದಯನ್ ಹೊಸತೆ ದಾಯಿವು ಥಸ್ಸೈ ದಾಯಿತು ಊತಕ್ ಥಸ್ಸೈವ ತರ್ಮೂಮಾವ ತಿರಬಂದಿವ ಎಂಬತೆ ಕಸ್ತೆ ಹರಿವೇಕ್ ಎಂಬತಾ ಕಸ್ತ ಹಮೋಯಿಸಾವ ಕಸ್ತ ಎಂಬತಾ ಡಿವ್ ಅರೆ ಡಿವ್ ಅರೆ ನಾತು ಡಿವ್ ಅರೆ ದಿವಾತು ಡಿವ್ ಅರೆ ಮೀನಾನ್ ಬಹಾಯ್ ತಕ್ ಎಂಬತೆ ಕಸ್ತೆ ಕತ್ತವಾಯ ಬೆತ್ತು ನಾತಿ ದೈನ್ ಹಿನಿನ್ ಉದಯೂನ್ ತಿತ್ತೇನ ಎಂಬತೆ ತಿದಾಯಿತ್ ಸೂರಿ ವಿರೀನೇತ್ ಉಂದ ಇಬರೀನೇತ್ ಎಂಬತೆ ದಾಯಬ್ ರಿಷಿತ್ತಿತ್ ದಾಯಬ್ಬ ಎ ವಿಕ್ನ ದಾಯಬ್ ದೌಲ್ ಕ ಬದೈ ಬೈ ಹೊಯ್ ಬೈ ಇಕ್ತ ಮಿಯಾದಿಬ್ ಹೆನಿನ್ ಎಂಬಲಿ ನೇಯದೋಕ್ನ ಒತ್ತು ನಾತಿ ದಾಯ್ ಎನ್ ಹೆನಿನ್ ಅನು ತರ್ಮೂಮಾ ಹುವ ತಿತ್ತೇನ ಎಂಬತೆ ದಾಯಬ್ ನೆ ಅಬ್ಕೆ ತೋನಾತ್ ಅವಗಾಲ್ ದಾಯಿಂದ ಗುದಬ್ ಅಕ್ತೇನ್ ತರ್ಮೂಮಾ ಹುವ ಥಸ್ಸೈ ತವಾಯಿನ್ ದಿಯಾವೆನ್ ಉತ್ತರ್ಮುಮಾ ಥಸ್ಸೈ ವ ಉತವಾತೆ ಹೆನಿನ್ ನಿಸರಿ ಓಕ್ನ ತುತ್ತು ಬಿಡಾವಿ ಉದಯೂನ್ ಸೂರ್ ಬೇಎನ್ ಔಲಿ ಹೀನೋಬ್ ತುಮದೀನ ಬಾ ಶೂಮ ಅಂಕಾಯ್ ತಿತ್ತೇನ ಕಸ್ತೆ ಇವ್ರಿನೆ ನಾತು ಉನುಸಿರಿಕ್ ಸಗೆ ಮೀನಿ ಬೆತ್ತು ನಾತಿ ದಾಯ್ ಅಂಸೆ ಔಲಿ ತೇಬಿಯೋಬ್ ಸಕನ ವಿಕತ್ಯೋಬ್ ಓ ನೋಧೈ ಏತಿ ಸಕನಾತ್ನಿಯೋಬ್ ಸುರ್ಕಿನ ಏತಿ ತೊಕ್ ಸಕನಾಯಿನಿಯೋಕ್ ನಿಸಿರಿಕಾ ವ ದಿಸ್ವ ಏನೆಕ್ ಏರವ ಹಮೋಯ್ಸೇನಕೋ ಗತ್ತಿ ಥಗತ್ತಿ ದ್ವರೋ ಇಷಬೆಬ್ನ ಸುರ್ಕಿನ ಉವಿಂಕ ಥದಿ ಧದಿ ದೀನಿ ಸುರ್ಕಿನ ಉವಿಂಕ ಬರ್ ಹುಯುಯ್ ಥಮೋಯ್ ಸೇನೆ ಬೆತ್ತು ನಾತಿ ದಾಯ್ ದಬಾಯ್ ದಾಯಿನಿ ಇಭಲಿ ಇಂದಿಯೇಬ್ ಬರ ಇಸ್ನೇಕಿರ್ನ ಬೆತ್ತು ನಾತಿ ದಾಯ್ ಎನ್ ಹೆನ್ ತಿತ್ತೇನ ನಿಸರಿವೇತಕ್ ನಾತು ಬೆತ್ತು ನಾತಿ ದಾಯ್ ಉಗ್ನೋಖೊಯ್ ಈನಾ ದಾಯೇಬ್ ತವಾಯಾನ ರಿಷಿದ್ನ ಮಹಲನ್ ತವಾಯಾನ ಏನೇಬ್ ಗೂದಾನ ಎನ್ ಹೆನ್ ಬೆತ್ತು ನಾತಿ ದಾಯ್ ರಷತ್ತವಾ ತೇನೆ ತೋನ ನಿಸರಿವೋ ಬ್ರವಿ ಸನಾಯಾನ್ ಥದಿ ತುತಿಮ್ ಸೌನೇತು ತರ್ಮೂಮ ರಷದ್ ಅಕ್ವಾಸ್ ಗಾಲ್ ದಿಯಾಬು ಅನು ತರ್ಮೂಮ ಅವ್ವ ಥಸ್ಸೈ ವ ಹಮೋಯಿಸಾ ಅವ್ವ ತಿತ್ತೇನ ಎಂಬತೆ ತೇಂದ ಎಂಬತೆ ದಾಯಬ್ ತೇಡಿ ಇಗ್ನೇನ ಅವ್ವ ಯಕಿಸ್ತೇನೆ ನಾವ್ವ ಹೋಕ್ನ ನೆಹರಿವ್ ನಾನಾ ತುತಿಂದಿಯೇಕ್ ಲಹಿತ್ ಊರೇ ರಿಪ್ತಿಕೆಕ್ನ ರಬ ಕಾವ್ಯ ಕತಿ ಉದಯ್ ದೌಲ್ ಕಾವ್ಯ ಕತೀನ್ ದಾಯ್ ಕಾವ್ಯ ಕತೀನ್ ಬೆತ್ತು ನಾತಿ ದಾ ಎಂಬರೆ ಎನ್ಹೆನ್ ಸರಿ ಓಕ್ನ ತುಬಿಡಾವಿ ಉದಯೂನ್ ದೀಮ ದಾಯಿಬ್ ದಾಯಿನೆ ಥರೇನಿ ಗಲೆ ಅರವ್ ಇ ಬಿಕ್ನೇತ್ ಅರೇನಿ ಬೆತ್ತು ನಾತಿ ದ ಎಂ ಬಲಿ ಬ್ನೆಯದೋಕ್ನ ಎನ್ಹೆನ್ ಎಂಬರೆ ತುದೈನ ಅದೇ ತೋಕ್ನ ಬರೆಯೋಕ್ನ ರಷದಾಯ್ ನೆಹೆ ರಾಜು ಸಮರ್ ತುಷ್ಬೋನಾಯ್ ಸಲಾಮೀನಿ ಓಕ್ನ ಏನೆ ವರಿನೆ ವ ಶಾಲ ನಿಮ್ಮರ್ರೆ

tubrawi udhayun en bali shalla diman imsiodi enhenen tona to hadid nayet bakba koine adet tona bariokna rashada en bali bnet amsihenen tona to hadidane adet otthasaiti wa on hamoisa wa hadidane hamoisa kasak tiktena daina tu hamoisa ukna jawil nepke hai sage nepke hai hamoisa udata ati ehe ota goin kaw kamo istie tona tu tutaka thamo istie tona tu tundiwa tu dai thamo istie tona tu hamoisa unne dai bu enenen odai ni sariwa tona on udai hamoisa gudetit gale araw hamoise ne udis owin hamoise ek uin odis dai nakumana ek daman dai ka bekati thadi dai ka tikat bet tona ti dai enenen thadi ton hamoisa to hadi nae tuna on udai dai thayati badain gale arau are akabba iktan gale arau dawil kabba iktan gale arau dai shibu kabba iktan miadi hamoisaiwa turauti wahidne hamoisa on dai natu on otak okna dai vikatiye tunati da on udhay akne masale ban edna shalla tune wa aw hamur wa hamoiseno edna tuna tuda edne tuna hamoisa dai natu utak otak hamoisiek Leit leit bitkait area ka bekati betunati dai on damanan usure bakayat erib walio enhenen shibatun nagudate on otak winkaok hamoistiet tuna baro karwa toktu hamoistio leit leit bitkait un or mashallah dai oru yabu um baba wa tundeti wa mana devi edna nisrik katiek hamoisa odhay hamoisiek tarviaitio lautini natu betunati dai henen hamoisa odhay ibn haru Tura unana tu tindiek thassay ti hadidnei thassay edne tuna o daayi na tu unnet shabu na tu thassay on otak amse hassatniyeka leit leit bitkaid ya babi unana beta ibak ediyob hassab baakaay kiddiya. Thassay barok teshwiyok leit leit bitkaid vithari wimhin kadibistaw. Amse baruk naat gaal hassa naaka masseyte hari ya arhab tikatiyek ya alhamdillah on otak. Betai ane hassanena tindiya. Uttunati dai thassai wa unhamoisa wa timbata dai natu henin odhay nisariwe natu na natip tindiyek amse thassai baruk ibare taktikatiyek tarmuma wa emal wa tawayap tikati. Thassai wa tarmuma wa emal wa tawayini fagar tak ikati utak thassai wa tarmuma wa ibare tak ikatiyek umbaru bim bikayet tona tikteniye. Thassai wa tarmuma wa otak eshwin gudab eshwin betunati dai on udhai uthasaiwa tarmuma wa embare lametit gada ekna kwastit odhai gale arawi betik umbato ibarirne tona nisariwe natu nanatu tindiek enhenin on udhayun dai thayati wa gale arawarene thayati wa gale arawi da bengadine thayati wa daine dareni odhai kasohan kirrib otto dunia turhinaye natip On udhai titten embate ibarinek amsi taurene tiwa leit labwa kasohob dai tak ekati kasohob shawya tak ekati betunati da enenen titten embate udhayon nisariwe natu udhayon eptik daine tuna umbatu kasen ariwon kasenan tutun umbatu teshwitonna tarmuma wa thassaiwa rashada rashadaiba betunati dai Enhenen unudhayun mbateo rabaka vikatine tona nisariw tarmuma are thassaywa gaal mhinaan kehaena odiskaok ekatiek uwinkaok ekatiek mbare timtarrime tona ti daayi tu hamoisa ekatiek otak uwinkaok hamoistiniya tona hinin niharwet tuna kasak temsi una thadi daayikat chaalla diima tikati enhenen otto bedawi udhayun daayi thayati daayinet areene. Bet tunati da imbate daib ukno khoid ina daib imbate rishidna. Rashadi batehan rashad kwasna batehan rishid kwasnat on urewi tuwa udhayi tuwa te rashidno ptittene imbate lehit lehit bitkait kassan gaal gubay daanay kassan galen araw areyakab nikatiet tuna arwaton. Awo tudur are huafo ku uriya waliok shubu bu aafa lusabi thassay tu adwi dore trabandindi. Umbato shambibeka aafa lusabi thassaytu wadwi doret rabandin. Aafa lusabi thassaytu nomin
ಆಫಾಲ್ ಬರು ಖರೀವ್ ಇದಾಯ್ ಅಲಿಯ ಓನ್ ಓಸಬ್ ಓಸಬ್ ಉದಯೋಕು ಉದಯೋಕುವ ದವುಲ್ ಕಾಯಕು ಎಂಬರ್ಯ ಅಹೋ ಆಕನ ಕಸ್ಸೋ ಹೋಪ್ ಕಸ್ಸೋ ಉದಯನ್ ಹೊಸತಿದಾಯಿವು ತಸ್ಸ ಇದಾಯಿತು ಊತಕ್ ಥಸ್ಸ ಇವ ತರ್ಮೂಮಾ ಉವ ತಿರಬಂದಿ ಉವ ಎಂಬತೆ ಕಸ್ತೆ ಹರಿವೇಕ್ ಎಂಬತಾ ಕಸ್ತ ಹಮೋಯಿಸಾ ಉವ ಕಸ್ತ ಎಂಬತಾ ಡಿವ್ ಅರೆ ಡಿವ್ ಅರೆ ನಾತು ಡಿವ್ ಅರೆ ದಿವಾತು ಡಿವ್ ಅರೆ ಮೀನಾನ್ ಬಹಾಯ ತಕ್ ಎಂಬತೆ ಕಸ್ತೆ ಕತವಾಯ ಬೆತ್ತು ನಾತಿ ದೈನ್ ಹಿನಿನ್ ಉದಯೂನ್ ತಿತ್ತೇನ ಎಂಬತೆ ತಿದಾಯಿತ್ ಸೂರಿ ವಿರೀನೇತ್ ಉಂದ ಇಬರೀನೇತ್ ಎಂಬತೆ ದಾಯಬ್ ರಿಷಿತ್ತಿತ್ ದಾಯಬ್ಬ ಎ ವಿಕ್ನ ದಾಯಬ್ ದೌಲ್ ಕ ಬದೈ ಬೈ ಹೊಯ್ ಬೈ ಇಕ್ತ ಮಿಯಾದಿಬ್ ಹೆನಿನ್ ಎಂ ಬಲಿ ನೇ ದೋಕ್ನ ಒತ್ತು ನಾತಿ ದಾಯ್ ಎನ್ ಹೆನಿನ್ ಒನು ತರ್ಮೂಮಾ ಉವ ತಿತ್ತೇನ ಎಂಬತೆ ದಾಯಬ್ ನೆ ಅಬ್ಕೆ ತೋನಾತ್ ಅವಗಾಲ್ ದಾಯಿಂದ ಗುದಬ್ ಅಕ್ತೇನ್ ತರ್ಮೂಮಾ ಉವ ಥಸ್ಸೈ ತವಾಯಿನ್ ದಿಯಾವೆನ್ ಉತ್ತರ್ಮುಮಾ ಉವ ಥಸ್ಸೈ ಉವ ತವಾತೆ ಹೆನಿನ್ ನೆ ಸರಿ ಓಕ್ನ ತುತ್ತು ಬಿಡಾವಿ ಉದಯೂನ್ ಸೂರ್ ಬೇಎನ್ ಪೌಲಿ ಇಹೀನೋ ತುಮದೀನ ಬಾ ಶೂಮ ಅಂಕಾಯ್ ತಿತ್ತೇನ ಕಸ್ತೆ ಇವ್ರೇನೆ ನಾತು ಒನು ಸಿರಿಕ್ ಸಾಗಿ ಮೀನಿ ಬೆತ್ತು ನಾತಿ ದಾಯ್ ಅಂಸೆ ಪೌಲಿ ತೇವಿಯೋಪ್ ಸಕನ ವಿಕತ್ಯೋಪ್ ಓ ನೋಧೈ ಏತಿ ಸಕನಾತ್ನಿಯೋಪ್ ಸುರ್ಕಿನ ಏತಿ ತೊಕ್ ಸಕನಾಯಿನಿಯೋಕ್ ನಿಸರಿಕಾ ವದಿಸುವ ಏನೇಕ್ ಏರವ ಮೊಯ್ಸೇನಕೋ ಗತ್ತಿ ಥಗತ್ತಿ ದ್ವರೋ ಇಷಬೆಬ್ನ ಸುರ್ಕಿನ ಉವಿಂಕ ಥದಿ ಧದಿ ದೀನಿ ಸುರ್ಕಿನ ಉವಿಂಕ ಬರ್ಹುಯುಯ್ ಥ್ವಮೊಯ್ಸೇನೆ ಬೆತ್ತು ನಾತಿ ದಾಯ್ ದಬಾಯ್ ದಾಯಿನಿ ಇಭಲಿ ಇಂದಿಯೇಬ್ ಬರಾ ಇಸ್ನೇಕಿರ್ನ ಬೆತ್ತು ನಾತಿ ದಾಯ್ ಎನ್ ಹೆನಂತಿತ್ತೇನ ನಿಸರಿವೇತಕ್ ನಾತು ಬೆತ್ತು ನಾತಿ ದಾಯ್ ಗುಣೋಖೊಯ್ ಈನಾ ದಾಯಬ್ ತವಾಯಾನ ರಿಷಿದ್ನ ಮಹಲನ್ ತವಾಯಾನ ಏನೇಬ್ ಗೂದಾನ ಏನೇನೆ ಬೆತ್ತು ನಾತಿ ದಾಯ್ ರಷತ್ತವಾ ತೇನೆ ತೋನ ನಿಸರಿವೋ ಬ್ರವಿ ಸನಾಯಾನ್ ಥದಿ ತುತಿಂ ಸೌನೇತು ತರ್ಮೂಮ ರಷತ್ ಅಕ್ವಾಸ್ ಗಾಲ್ ದಿಯಾಬು ಉನು ತರ್ಮೂಮ ಉವ ಥಸ್ಸೈ ಉವ ಹಮೋಯಿಸಾ ಉವ ತಿತ್ತೇನ ಎಂಬತೆ ತೇಂದ ಎಂಬತೆ ದಾಯಬ್ ತೇಡಿಯಗ್ನೆ ನಾವ ಯಕಿಸ್ತೇನೆ ನಾವ ಹೋಕ್ನನೆ ಹರಿವು ನಾನಾ ತುತಿಂದಿಯೇಕ್ ಲೈತ್ ಊರೇ ರಿಪ್ತಿಕೆಕ್ನ ರಬ ಕಾವ್ಯ ಕತಿ ಉದಯ್ ದೌಲ್ ಕಾವ್ಯ ಕತೀನ್ ದಾಯ ಕಾವ್ಯ ಕತೀನ್ ಬೆತ್ತು ನಾತಿ ದಾ ಎಂಬರೆ ಎನ್ಹೆನ್ ಸರಿ ಓಕ್ನ ತುಬಿಡಾವಿ ಉದಯೂನ್ ದೀಮ ದಾಯಿಬ್ ದಾಯಿನೆ ಥರೇನಿ ಗಲೆ ಅರವ್ ಇ ಬಿಕ್ನೇತ್ ಅರೇನಿ ಬೆತ್ತು ನಾತಿ ದ ಎಂಬಲಿ ಬ್ನೆಯದ ಓಕ್ನ ಎನ್ಹೆನ್ ಎಂಬರೆ ತುದೈನ ಅದೇ ತೋಕ್ನ ಬರೆಯೋಕ್ನ ರಶ ದಾಯ್ ನೆಹೇ ರಾಜೀವ್ ಸಮರ್ ತುಷ್ಬೋನಾಯ್ ಸಲಾಮೀನಿ ಓಕ್ನ ಏನೆ ಉವ ವರಿನೆ ಉವ ಶಾಲ ನಿಮ್ಮರ್ರೇ